0: ಬಂದೆ. ಓಕೆ ಜನಾಬ್, ನೆಕ್ಸ್ಟ್ ಕಲರ್. ಅಸ್ಸಲಾಮು ಅಲೈಕುಂ. ವಾಲೈಕುಮ್ ಅಸ್ಸಲಾಂ. ಯಾಜಮಾನ್ ಬಹಳ ಚೆನ್ನಾಗಿ ಶೇಜ್ ಜೋಡಿಗೆ ಬರೋಬಾರಿ ವಕ್ತಿನ ಮೆಸೇಜಿನ ದೇಶದಿ ಬೇಲೆ ಕುರ್ಶಿದೆ. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ. ಜಿ ಜನಾಬ್, ಸು ಖಬರ್ ಹೈ ಖಬರ್ ಹೈ ಕಮ್ ಸೇ ನಾ ಜಿ. ಅವಾಜ್ ಮೋಡಿ ಜೂತ್ ಕಡಕಿ ಜಿ ಲಜ್ ದಿ ಬದಲ ಕೆ ಚವಾಜ್ ಮುಸಫಾ ಐಶಿ ಮೇಖಾನಿ ನ ಖಬರ್ ಹೈ ಕವೇ ಯ ಖುದಾಯ ಪಾಕ ಲಜ್ ದಿ ಬದಲ ಕೆ ಮೇಖಾನಿ ವಾಲ ಲಜ್ ದಿ ಬದಲ ಕೆ ಜೈ ಬದಲ ಕೆ ಚವಾಜ್ ಮುಲಜ್ ಸಫಾ ರುಶಿ ಲಜ್ ದಿ ಬದಲ ಕೆ ಚವಾಜ್ ಮು ಕ್ಲಿಯರ್ ಶಿ ಸಫಾ ಶಿ ಖಬರ್ ಸರ ಪುಯಿಶು. ಹಲೋ ಹಲೋ, ಕ್ಯಾರಂಗ ಮೈಖಾನಿ ನ ಖಬರ್ ಹುಕುಮ ಮೈಖಾನ್ ಶಿ ನಾ ಖ್ಯಾಲ್ ಸಿ ಚಿಕುಮ್ ನಾ ಕೆನೋ ಖ್ಯಾಲ್ ಸಿಗ್ನಲ್ ಚಾರ್ ನಕೋ ಖಾನ್ ಸಿ ಸಿಗ್ನಲ್ ಕ್ಲಿಯರ್ ನಿ. ಅಸ್ಸಲಾಮ್ ಅಲೈಕುಮ್. ಜಿ ಕುರ್ಬಾನ್, ಸು ಖಬರ್ ಕೆ ವೇದ ಕಮ್ ಸೇನ ಜಿ. ಅವಾಜ್ ಮು ಕುರ್ಬಾನ್ ಡಿ ಜ್ಯುತ್ ಕಡಕಿ ಶಿ ಮೈಖಾನಿ ನ ಖಬರ್ ಕೋಯ್ ಜಿ. ಮೈಖಾನಿ ನ ಸು ಖಬರ್ ಕೆ
1: ಅಫ್ನಾನ್
0: ಅಫ್ನಾನ್ ಸಡವಾಶೆ ಅಫ್ನಾನ್ ಪವರ್ ಜಲ್ದಿ ಲಕ ಜೆ ಕಾಲ್ ಕಡೆ ದಗನ ದಸ ವಿರ್ ಖತು ವಿರ್ ಖತು ಯಾ ಸಹಿ ಸಹಿ ಸಹಿ ನೋಸ್ತನೆ ಗೆ ಚಲ್ದ ಅಫ್ನಾನ್ ಶದರ ತ ಜೋರ್ದ ಬರುಬಾರ್ ದ ಜಿ ವಕ್ತುನ ಮಿಸ ಜುನ ದ ಅಫ್ನಾನ್ ಶದಿ ಶದಿ ಶದಿ ಅಫ್ನಾನ್ ದ ರೋಟೇಷನ್ ಸ ಪ್ರೊಡಕ್ಟ್ಸ್ ಇಸ ಮಲೇ ಯೋ ಕನ ಇತಿ ಮಲೋಯ್ ಶಿ ಶಿ ಇಸ ಮಲೇ ಅಫ್ನಾನ್
1: ಶಾಂಪೂ
0: ಶಾಂಪೂ ಇಸ ಮಲೇ ಡೇರ ಮನ್ನ ಅಫ್ನಾಲ್ ರಿಸಲ್ಟ್ ವರ್ಕಡೆ ಹೋಗಿ ಸಿದ್ಧಾ ಕಾಲ ಇಕ್ಕಿದೆ ಮಿಹಾನಿ ನ ರುಗಲೆ ಇದೆ ಪ್ರೋಗ್ರಾಮ್ ಶಿ ಅಫ್ನಾಲ್ ರಿಸಲ್ಟ್ ವರ್ಕಡೆ ಹೋಗಿ ಸಿ ನೋ ಟೆನ್ಷನ್ ಶಿಂಪು ನಾ ಬಲ ಖಬರ್ ಹೋಗ ಮನ ಲಕ್ಷ ಉಜ್ದಾ ಖಬರ್ ಇರತ್ತವ ತಸವೈಲ ಅಫ್ನಾನ ಅವಲೆ ಗಬ್ರೋ ಸಡೆ ನಜಮಾನ್ ದ ದಿಕಾಲ್ ಕಡೆ ಪುಲ್ ರೋತ ದಿಕಾಲ್ ಕಡೆ ಪುಲ್ ಬೈಜಾನ್ ದ ದಿಕಾಲ್ ಕಡೆ ದಿ ولے گبراو یہ ولے دس بیر خطائی لسون افشی دیر پی ولے افنانا
1: سلامونو
0: ولے سلامونو سلامونو ولے شبشی لسون دی طول رپی شی ولے
1: سلیم کٹا سیلتا
0: اہاں
1: اکرام دا
0: اہاں
1: اتار درینا
0: اہاں سید بس طول تا ورسی دو سید افنانا ಡೀರ ಮನೆನ ಬಸ್ ತುರು ದೇವಾಲ ಅಫ್ನಾನ ತುರು ದೇವಾಲ ಡೀರ ಮನೆನ ಅಫ್ನಾನ ಖುಷಾಲ ಶೇ